Awurade, yɛn ho sɛnsɛnni na nsi mi yɛ, mɛni wa nyinaa ho bi, maanu nyinaa pa mu nkasa mpa, wo yɛ misa, ɛɛ.